0: ಸಪ್ರಂಗಿ ತೋಂಡದ್ ಮಾಡ್ಲಿತ್ತಿ ನ್ಯಾನೇಶ್ವರಾಜ ಮೋರೇಶ್ವರ ಕಾಕನ್
1: ಕಲ್ಪನ ಮಾಡಿ ಬರು ಬರು ವೈಟ್ ಬದ್ಲು ಜೀವಾಲ ನ್ಯಾನೇಶ್ವರ ಮೌಲಿಲ
0: ವಿಚಾರ ಕೇಳ ಧರಣಿಚಾ ಸಂಚಾರ ಖಾಂದೆ ಊರಿ ಘಟ್ಲ
1: ಲಗ್ನವಂತ ಜೈ ಜೈ ರಡಾಯ್ಲ ಆಗದಿದ್ದ ಡೋಳತ್ ಧಾರಾ ಲಗ್ನ ತ್ಯಾ ಕಳೈಲ
0: ಅಣ ನಿಜ ವಾಟನೆ ಮೌಲಿ ಚಲ್ಲಲಿ ಹೋತಿ
1: ಅನ ತ್ಯಾ ವೇಳಲ
0: ಎವಡ್ಯಾ ಮೋರ್ಚಾ ಬಾಜು ಲಾಗದಿ ಯಾ ನದಿ ವರ್ ಕಾಯ್ ಧಾಲುತ
1: ಕಾಯ್ ಧಾಲ್ತ ದೇವ
0: ಹಾ ಬಾರ ಬ್ರಾಹ್ಮಣ ಚೇಮುಲ
1: ಆಗದಿ ಕೇಳ ಲಗ್ನ ತಿ ಕೇಳೈ ಲಾಗದಿ ಪಟಂಗಲ
0: ಮೂಲ ನೀ ಪೈಲುತ ನ್ಯಾನೇಶ್ವರನ
1: ಸ್ವತ ಮೋರಿಸುರ್ ಕಾಕಾ ಬೋಲ್ತು ಕಾಯ್ ಬಾಳಲ
0: ಅರೆ ಬಾಳ ಓಹ ವೇಳಲ
1: ಕಾಯ್ ಬಕ್ತಾರೆ ಗಡೆವು
0: ಸಾಬರ್ ತೋ ಬಾಗದಿ ನ್ಯಾನಲ ಮಾರ ಖೋಡ್ ಮೋಡ ಹಚ್ಚಿ ಪರದ ನದಿವರ ಆಲನಾಯ್ ಪಾಯ್ಜಿ
1: ಹನೋನ ಮಾರನ್ ಬೇದಂ ಕೇಳ ಪಾಯ್ಜಿ ಯಾ ನ್ಯಾನಲ ಬರಿಕ
0: ಮೋಟ್ಯ ಮನ್ಸದ ನಾಲ್ ಮುನಲ ಅವ್ಕ ಅವ್ಕ ಸಸೈಲ
1: ಸ್ವತ ಮಾತರೆ ಜಾಯ್ಕಿನ ಬರುಬರ್ ಬಾಳ ಪಳದ ಹೋಗದಿ ನ್ಯಾನಾಚ್ಯಾ ಜವಳ
0: ನ್ಯಾನಾಚ್ಯಾ ಮಾಗ ಯಾ ಜವಳ
1: ನ್ಯಾನಾಚ್ಯಾ ಮಾಗ ಯಾ ಜವಳ